ಪಾಪ ಪಾಪ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ